ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು. ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು. ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು. ತಿರುಗಿ ಸತ್ಯವ ಎಂದು ಪಾಲಿಸಬೇಕು. ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು. ಸತ್ಯವ ಎಂದು ಪಾಲಿಸಬೇಕು. ಊ ಚೆಲುವಿನ ಆ ಮುದ್ದಿನ ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ. ದುಸರ ಅಂತರ ಯಾ ದುಸರ ಚರಣ ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ. ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ. ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ. ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ. ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ. ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ. ಬೇಗವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಕೂಡಿ. ಫಿರ್ ಆಖರಿ ತೀನ್ ಶಬ್ದ ಎಲ್ಲರೂ ಒಂದು ಕೂಡಿ. ಬೇಗವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಗೂಡಿ. ಎಲ್ಲರೂ ಒಂದು ಗೂಡಿ ಸರ್ ಆಸ್ತಾಯಿ ಯಹಾಂಬಿ ಗಾನ ಚಾಯಿ ಅಭಿ ಈ ಗಾನಕ್ಕೆ ಸುರ್ ಹನ್ನೆರಕ್ಕೇನೆ ಕಾಲಾದು ಕರ್ನಾಟಕ ಬರ್ತೇನೆ ರೆಂಡರ ಕಟ್ಟ ಶ್ರುತಿ. ಈ ಗಾನ ಚತುಸ್ರ ಜಾತಿ ತಾಳ್ಮೆ ಚಲತಿ ಹೈ ಮತಲಬ್ ಏ ದೋ ತೀನ್ ಚಾರ್ ಏಕ್ ದೋ ತೀನ್ ಚಾರ್ ಏಕ್ ದೋ ತೀನ್ ಚಾರ್ ಐಸಿ ಗಿನ್ಕರಿ ಇಸ್ ಗಾನಕ್ಕೂ ಇಸ್ ಗಾನಕ್ಕೂ ಹಮ್ ಗಾ ಸಕ್ತೆ ಹೇ ಅಭಿ ಅಸ್ತಾಯಿ ಕೂ ಹಮ್ ತಾಳ್ ಕೆ ಸಾಥ್ ಗಾಯೆಂಗೇ.